ತಂಥಿರಬ ಮರುಭೂಮಿದ ತಥಾಂಗ್ಲವ ತೈಬಂಗಿ ನಹಾಕ್ತನಿ ಚಂಜಫಂ ಸಿನಜರಿ ಲೈಜಬ ಪುಂಬ ನಹಾಕಿ ನಖೋಂ ಥಂಬಾಲ್ದ ಜಗತ್ಕಿ ಮಪು ಇಬುಂಗೋ.

ಲಾಂಗ್ಜಮ್ ತೊಂಬಿಗೆ ಮೇಯಕ್ತ ಸಂಗೀತ್ ದೇವಾಲಯಗೆ ಸೈಸಕ್ಪ ಸಿಂಗ್ ನಸಕ್ಪ ಲೈಬಾಗ್ ನಿಂಬೈ ಶೈಸಿ ತಹಂಜಕಿಬಗ ಲೋಯ್ನನ ಗಸಿಗೆ ಒಯ್ನದಿ ಲೈಬಾಗ್ ನಿಂಬೈ ಸೈಸಿಂಗ್ ಲಾಂಥೋಕ್ತುನ ತಹಂಜಬ ಮತಾಂಗಸಿದ ಲೊಯ್ಸಿಂಜರಿ.

ಕುದೋಲ್ ತಂಜರಿಬ ಗೀತ್ಗೆ ಸೈಸಕ್ಲಿಬ ಅರಿಜಿತ್ ಸಿಂಗ್ ಅಮದಿ ಚಿನ್ಮಯಿ. ಮಥಂಗ್ದ ಲಾಂಥೋಕ್ಚರಿ ಶ್ರೇಯಾ ಘೋಷಾಲಮದಿ ರಹದ್ ಫತೇ ಅಲಿ ಖಾನ್ ಅನಿಗಿ ಅಪುನ್ಬ ಖೊಂಜೆಲ್ದ ಗೀತ್.

0: ಪ್ರಭ, ಐಗೆ ಮೈತೈಗೆ ಜಗೋಯ್ವು ಕರಮ್ನ ಹಾಪ್ಕನಿ. ಆ ಗೋವಿಂದ ಇವುಗೋ ನನ್ನ ಐವತ್ ಥೌಸಂಡ್ ಬಿಯುಕೋ ಕೈ ಮತ್ತವನ ಶುಕ್ಲು ಪ್ರಭ ಬಿ ಹೋಗಿ ತಂಥ ಆಸಿದ ಮೈತೈ ಮಾಗಿ ಜಗೋಯ್ ತಂಥ ಸಾನ ಸಾಕ್ರೇನ ಅಯ್ಯ ವಶಿ ಬಿ ಹೋಗಿ ತಂಥ ಅದು ಹೇನ ಕಣ್ಕನಿಗೆ ಕಲ್ಲ
1: ಕಯಾದ ಫಜರವ ಮೊಕ್ಲವ ಅಮದಿ ಅಹೋಮಿಯ ಅನೇಗಿ ಅಪುನ್ಮಗಿ ಮಸಕ್ ರಾಣಿ ನಖೋಯ್ ಪುಮ್ನಮಕ್ ತಾವ್ ನುಂಶೀನ ಏನು ನುಂಶೀನ ಊವನೆ ಪಾಮೂನ ಲೋಯ್ನೌ ಪಾಮೂನ ತಿನ್ನಗನೆ ಮಪು ಒಯ್ಗೆ ಖಲ್ಲವದಿ ಯಕ್ನಬ ಖಕ್ ಥಮ್ಗೆ ಖನ್ಗನು ಪುನ್ಸಿನ್ಬ ಹಾಯ್ಬಸೆ ಅಕನ್ಬನೆ ಮಸೆ ನಾಯ್ತೋಮ್ ತಾವಸಿಂದ ಖಂಗಲ್ಲೋ ಮಸೀನಿನೆ ಲೈಂಗಾಕ್ಲೋನ್ ಹೈರಿವಸೆ
0: ಇನಿಂಗ್ಥೌ
1: ಸನೌಕ್ತೋನ್
2: ಯಂಬುಂ ಸನಾಯಥಂ
1: ನಶಿಗೆ ಲಂಕೊಯ್ ಖೊಂಗ್ಸತ್ ಅಸಿಗಿದಮಕ್ತ ಕೃತಿ ಚಂದ್ರ ಬೋರ್ ಬರುವಾನ ಕರಿ ಥೌರಾಂಗ್ ತೌರಿವ ಹಾಯು ತಾಸೆ
2: ಯಂಬು ಬೋರ್ ಬರುವಾಗಿ ಮತಿಕ್ಸಿ ಅಂಗಕ್ಪನೆ ಮೀದಿ ತಂಬು ತಂಕೋ ಸಗೋಲ್ ಸಮೂ ಫೌವ ಕೀರ್ತಿ ಚಂದ್ರನ ಏಂಬದ ಲೈಮಾಯ್ದ ಕುಂಥದನು ಖಾಂಗೆ ತುರೇನ್ ಮಪಾ ನೋಯ್ಜರವಸು ಉಮಂಗ್ ವಮಂಗ್ ಓಯ್ಬ ಅಕೋಯ್ಬಸಿದ ಮೀಗಿ ಲಿಚತ್ಸತ್ತವ ಸಾಗ ಮನವ ಮೀ ಲೈರಿವಿರ ಹಾಯ್ದನು ಏನ್ ಚೆಂಜರಿ ಸೌಖತ್ತವ ಮೋವಾ ಮೊರೆಯಾ ಸಿಂಗ ನಿಂಥೌರೇನ್ಗೆ ಖೊಂಚತ್ತ ಅಕ್ಕಾಯ್ಬ ಪಿರಕ್ತನವ ಚೆಕ್ಷಿಂಜರಿ ಎಂಬು
1: ಮತ್ತಿಕ್ ಮಥೌ ನಾ ಚೌವ ಫಮ್ನಾಯ್ಬನಿ ನಿಂಥೌ ಸೇಂಬ ನಿಂಥೌ ಆಕ್ಪ ಫಂಬಾಲ್ ಕನ್ಬ ಮಾಗೆ ಹೋಂಗ್ಲರೊಯ್ದವ ವಾಸಕ್ನಿ
2: ಎಂಬು
1: ಅದುಗೆ ಸುಮತಕ್ತ
2: ಎಂಬು
1: ಮೈತೈ ನಿಂಗೊನ್ ಸನಾ ಇ ಅಸಿಬು ಕೃತಿ ಚಂದ್ರ ಮಸಾಮಗ್ನ ಅವೋಂಗ್ ಅವನ್ ಚಾವ್ನ ತಮ್ದುನ ಅಹೋಂಗಿ ನಿಂಥೌ ಐಂಗೊಂದ ಲುಹೋಂಗ್ ಬಿರೆದನ ಕೃತಿ ಚಂದ್ರ ಮಹಾಕ್ ಯಾವ್ದ್ರಬ ಅಹೋಮ್ ಲೈಪಾಕ್ ಲಕ್ಷಿಂಗ್ ಯಾವ್ದುಬ ಕೋಕ ಚಪ್ ಮನಗದೋರಿವನಿನೆ ಸನೌಕ್ತೋನ್
3: ರಾಜೇಶ್ವರ್ ನನಾಯ್ ಬೋರ್ ಬರುವಾನ ಕುರುಂಜರಿ
1: ಬೋರ್ ಬರುವಾ ಲೌ ಲಂಗ್ಸಲೌ
3: ಫಗನೆ ನಿಂಥೌ ಸನಾಯ್ ಬೆ ಮಪ್ಪುಮ್ ಮಕ್ಕಸು ಇಕ್ಕಾಯ್ ಖುಮ್ದ ಉಚ್ಚರಿ
1: ನಶಿ ಅಹಿಂಸಿದಿ ಕುಂಗಂಗ್ ನಶಿ ಕುಂಜಾಸಿಂಗ್ನ ಥೌಗಲ್ ತೌಜರಿಗಿ ಹಾಯ್ರಿ
3: ಇನಿಂಥೌ ನೈ ಮಶಿಜಾಮದಿ ಇನಿಂಥೌಗಿ ಪೊಥಾ ಫಂಶಿ ಒಂಥೋಕ್ನ ಮಸು ತಾನ ಸೆಮ್ಲಂಕ್ರಿ
1: ಶನೋಕ್ತೋನ್
2: ಯಂಬು
1: ತರೆಯತ್ಕಿ ಸೆಂಜಾ ಮತ್ತಿಕ್ ಚಾನ ಕುಂಜಾಸಿಂಗ್ದ ಪೀಖೋ
2: ಭಗನಿ ಯಂಬು ಕುಂಜಾಸಿಂಗ್ ಅಸಿ ನನಾವು ಮತ್ತ ಉನಜರುಕಿಗೆ
1: ಉಂಗಾಯ್ಕೋ
2: ಯಂಬು ಕರಿ ಥೌದ
1: ನತೈ ಮಸಿಜಿಸಿಂಗ್ ಅಸೆ ಪೊಥಾ ಹಲೋ ಲಂಸಾಂಗ್ ಲಾಕ್ಪಗಿ ವರಂ ಲಗನಿ
2: ಭಗನಿ ಎಂಬು ಇತೈ ಮಸೀಜ ಪುನಃ ಪೊಥಾ ಸಂಗ್ಲೆ ಸೊಂದ ಲಿಂಗ್ಸಿನ್ ಬಿಸಿದೋ
1: ಕೊರಂಗನ ಯನಿದಿ ಹಾಕ್ತ ಲಜ ಹೋಗಿ ಸನು
0: ಇನಿಂಥೌ
1: ಗೆಂದೇಲಾ ಬೋರ್ ಬರುವಾಗ ಲೈಂಗಾಕ್ ಲೋನ್ಗೆ ತಂಕ ಖರದಂಗ್ ವತಾನ ಹೋಗಿಗೆ
0: ಕರಿಯುವಾನೋ ಇನಿಂಥೌ ಅಹೋಮ್ ಲೈಪಾಕಿ ಸ್ವರ್ಗ ದೇವರಾಜೇಶ್ವರ್ಗಿ ಮಹಾರಾಣಿ ಅಹಲ್ ಕಮಲಾವರಿ ಐ ಲೈಪಾಕ್ಕೆ ಅರೂಪವ ಲೈರವದಿ ಐಂಗೋಂದ ಹಾನ ತನಪಂ ಥೋಕ್ತವರನೇ ಇನಿಂಥೌ
1: ರಾಣಿ ಅಹೋಮಿಯಾಗಿ ಸಕೇಲವಿ ಕಮಲಾವರಿಯ ಲಂಸಾಂಗ್ ಲಾಕ್ಪಗಿ ವಾರಂ ಲಗನಿ ನಾನಾವ್ ಸಿಂಗ ಪೊಥಾ ಜರುರು ಚಲು
0: ಇನಿಂಥೌ ಇನಿಂಥೌಗಿ ಲೈಂಗಾಕ್ ವಯಲ್ದಿ ಲೈಪಾಕ್ ಕಯಾನ ಸಿಂಗ್ಥಾನೈದು ಅದು ಇನಿಂಥೌ ಲೈಮಕೋಲ್ಗಿ ವಯಲ್ದಿ ನನಾಯಿ ರಾಣಿ ಅಹಲ್ ಕಮಲಾವರಿನ ಪೆಂಥೋಕ್ಪಂಗಂ ಜದೆದು ಇನಿಂಥೌ
1: ನುಂಗ್ನಾಂಗನು ಲೈಮ ಕೋಲಸಿದ ರಾಣಿ ಅಹಲ್ ನಂಗಿ ಹಕ್ ಐನ ಖಾಕ್ಲಿ ಬೋರ್ ಬರ್ವಾ
3: ಇನಿಂಥೌ
1: ಐಗಿ ಕೋಕ್ ಅಸಿದ ಅಹೋಮ ಯಾಕಿದ ಖನ್ಬ ಯಾದ್ರೆ ಮೊಗ್ಲೌ ಸಿಂಗ್ ಹಾಯ್ಬದಿ ಮೈತೈ ಸಿಂಗಿ ಮಪಾವ್ ತಮ್ಮು ತಾಗೆ
3: ಭಗನಿ ಇನಿಂಥೌ

0: ತೀನಿಂಗ್ ಸಿಗಿ ನಾಕ್ ತಗಿ ಹೆಂದೋಕ್ಕಿದೆ ನಿಂಗ್ ಥೋಗಿ ರಾಣಿ ಒಯ್ಬಗಿ ನುಂಗಾಯ್ಬ ಸಿಬು ಕಡಿ ಇಪ್ಪುರೊಯ್ಬವು ಏನಾದು ಹುಯಿಗುಂ ಸನ್ ಇರೋಯ್ಗುಂ ಸುಯಿ ಸುಯಿ ಥೋಗ್ಜಿಲಗ ಕೌನ ಹನ್ಬನಿ ಚಿಕ್ನ ಹನ್ಬನಿ ವೈನ ಯುಮಾನ್ ಬಗಿ ಮನಿಂಗ್ ತಂಬ ನುಂಗಾಯ್ಬದಿ ನಿಂಗ್ ಥೌದಗಿ ಮಿನಾಯ್ಗಿ ಯುಂಬಾಲ್ನೆ ಹೇನ ರಾಣಿ ಕಮಲಾವಳಿ ಐಗಿ ತಮೋಯ್ನ ಕಲಕ್ಸೈ
1: ತಿಂಸಿ ತಿಂಸಿ
0: ಕಲ್ಸ್ಯ
1: ನನಾವು ಲಾ ಓ ಹೈನ ಕವಿ ಬಬು
0: ದರ್ಬಾರ್ದ ಅರೂಬ ವಾಂಗಂಗ್ನೆ ಹರಿಬಸಿ ಕಡಿನ
1: ತಿಂಸಿ ಲೈಬಾಗ ಸಿದ ಅರಾನ್ಬ ಪುಯ ಅಮ ಲೈರಿ ಹೈದುನ ಕಿರಿತಿ ಚಂದ್ರ ಬೋರ್ ಬರುವಾನ ಐ ಬಿಸಿಂಗಿ ಲರಿಕ್ ಪುನಮ ಖೊಂಗತುನ ಮೈ ಥಾರಿ ಮುರಾನ್ ಸಿಂಗ್ ಲಾನ್ ತರೋಗಿನಿ ಹೈಬಗಿ ಪಾವ್ಸು ತುಂಗಾ ಓಯ್ನ ಕನ್ನ ಸಂದೋಗ್ನರಲಿ ತೈಂಚಿ
0: ಲೈಪಾಕ್ ಯುವಾದಿ ದರ್ಬಾರ್ಗಿ ಓಯ್ರಸನು ಐನ ಹಂಗ್ಲಿಬನ ಖಂಗ್ನಿಂಗ್ಲಿಬನ ನಿಂಗ್ ಥೌಕೋಲ ಸಿಗಿ ಉವಾನಿ
1: ತೆಮ್ಸಿ ನಿಂಗ್ ಥೌಕೋಲ್ಗಿ ವಾದಿ ನನೌದಿ ಥೊಯ್ದೋನ ಖಂಗ್ಜದೆ ಯಂಬುಂಗ್ ಮಹಾರಾಜ್ನ ಹೈಬುದುತ ನನ ಓಯ್ನ ತೌಜಬನಿ ಇತೆಮ್ಸಿ ಇತೈಮ ಮಹಾರಾಣಿ ಮೈತೈ ನಿಂಗೋಲ್ ಕೊರಂಗನೇನೇಸು ಮೈತೈ ಸಿಂಗ್ನ ಖುಂದಾರಿಬ ಸರುಯಿ ಚರಾಯಿ ಲಂದಂದ ಕುಯಿರು ನುಬನ್ನ ನಾವು ಐನ ಥೌರಾಂಗ್ ತೌಜಕಿಬನೆ ರಾಣಿ ಕೊರಂಗನೇನೇಸು ಹಲ್ಲಕ್ಲೆ ಹಾಯ್ಬಗಿ ಪಾವು ಲಾನ್ಮಿ ಸಿಂಗ್ನ ತಮ್ಲರೆ ಹೌಜಿಕ್ ಯೋರಲ್ಲನಿ ಇತೆಮ್ಸಿ
0: ರಾಣಿ ಮಹಾರಾಣಿ ಕೊರಂಗನಯನೇ

0: ಮಹರ್ಷಿ ಮಹರ್ಷಿವು ಮಹರ್ಷಿವು ಐ ಲೌಕ್ತು ನಮ ಮಹಾಲೋಹಿತರ
1: ಮನ್ಫಂ ಥೋಕ್ತೆ ನಿಂಥವು ಚಿನ್ನರಿ ಬಪ್ಪಾಂಜಿ ರಾತಿ ಕಾಂತವು ಶ್ರೀ ಬಗಿಚೈ ರಾಕ್ ಪೀಖೆ ಬದುನ ಬೋರ್ ಬರುವಾಗಿ ಅಪ್ಪೆನ್ ಬೋರಂ ಲಗನಿ ನಿಂಥೌದಿ ಬೋರ್ ಬರುವಾನ ಮಾಗಿ ಇಮುಂಗಿ ನಿಂಗೋಲ್ ಮವಾನಿ ಹಾಯ್ನ ಕಲಂಗನಿದ ಇನಿಂಥವು
0: ನಯನಿ
1: ಇನಿಂಥವು
0: ರಾಜನೀತಿ ಇದೆ ರಾಜನೀತಿ
1: ಇನಿಂಥವು
0: ತಾಜಬದು ಕಪ್ಪೆನ್ ಥೋಕ್ಡೋಯ್ದವನಿ ತಮ ವಾಥೋಕ್ ಸಿಂಗ್ ಅಪ್ಪವ ಥೌದೋಕ್ ತೋಕ್ ಪಂಗಂಬದು ನೀನೇ ಅಪ್ಪವ ರಾಜನೀತಿ ಹರಿವಸೆ
2: ಅಮಾಯಿ ಬರ ಮಾಕಾಂತ ಬೇಸ್ ಬರುವ ನದಿ ವಾಯಾಮ್ ನಂಗ ಅಂಗಿಗನು ಹೈಜರಂಬನಿದೋ ಇನಿಂಥವು
0: ಕರಂನತ್ತು ಮಿನ್ನ ಏಂದು ಲೈಗದಗೆ ಅಹೋಂ ಲೈಪಾಕಿ ನೌನ ಏರಿವ ಪುಯಾಕಯ ಕೊಂಕತ್ತು ನ ಕೃತಿ ಚಂದ್ರ ಪಾಮ್ದವ ಯಾನಿಂದವ ಪುಯಾ ಸಿಂಗು ವಾಕ್ಸಿಂಗ್ ನೋಮ ಪಾನ್ಬದಿಗೆ ಪೈಸೆಂದು ನಮ ಇತ್ತಾರತ್ಲಿ ಪುಯಾ ಸಿಂಗ್ ಅದುನ ಇಪ್ಪೋಂಗ್ ಪೋಂಗ್ನ ಲಾವ್ರಿ ಕೃತಿ ಚಂದ್ರ ಬೋರ್ ಬರುವ ನಂಗ್ಸು ಪುಯಾನ ತಾಂಗೋ ಓನ್ ಮಗಮ್ಮ ನಂಗೆ ಸಗೈ ತುಂಬೋಯೋ ಹಾಯ್ನ ಮಾಗಿ ಮಥಕ್ತ ಮಾಗಿ ಮಥಕ್ತ ಕನಾನವು ಅಸುಮ್ನ ಲಾವ್ ನಮ್ಗನೆ ನಮ್ಲಿವಸೆ ನಮ್ಲಿವಸೇ ಐಗಿ ತವಿನ್ ಸಿನ್ ಮಾಲ್ ವೈದ್ರ
2: ಚಂದ್ರನ ನಂಗು ಕೊನು ಅಸಿದ ತಾಂಗ್ಸಿಲ್ಲಕ್ ಪದಗಿ ಸಿಂಗ್ ನಮ

0: ಕಾಣ್ಬೇಕು ಅಲ್ಲ ಕಚೇರಿ. ಹಲೋ ಹಲೋ, ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಥರಮ್ನಿ. ಹಲೋ, ಮಿಂಗಮದ ಇಲ್ಲ ಫಮ್ಮ ಅಂತ ಹಾಯ್ ಬಿಯು. ಅಹೋಯ್ ತೊಂಬಿ, ಹೌಜಿಕ್ತಿ ವಾಂಗ್ಜಿಂಗ್ಲೋಮ್ದ ನೋಂಗ್ ಇಸಿಂಗ್ ಚೂಬ ಅಸಿ ಅಸಿಗೆ ಮತಾಂಗ್ಸೆದ ಹೌಜಿಕ್ ತುರೆಲ್ ಕಾಯ್ಬ ಮ್ಯಾಮ್ ಥೋಕ್ಲಿಬಸಿ ಮೈಕೆಲೋಮ್ದ ಅದೋಮ್ದದಿ ಕಮ್ದೌ ಬಿರಿ ಬಗ್ಗೆ ಹಾಯ್ ಪಿತಂಗ್ ಹಾಯ್ ಬಿಯು.
1: ಅಲ್ಲಿವ ಅಖೋಯ್ಜಿ ಯೆಂಗ್ಬಿರಗ ಅಖೋಯ್ಜಿ ಕೊಂಕುಟ್ ಲೈರಿಸಿಗೆ ಮಪಾದ ಖರಗ ತಪ್ನ ತಪ್ನ ಥೌಬಿಯೋ. ಮರುಗದಿ ಕಾಪ್ಸಲಪದನ ಅಖೋಯ್ದ ಚೋಂಗದಿ ಯಾಮ್ನ ನಕೈ ಜಾದಬ ಮೋಂಗ ಮ ಓಯೇನ ಹೈಜನಿ.
0: ಓಯೇ ಅದೋ ಮಹಾವೀರಿ ಬಾಸಿಯ ಯಾಮ್ನ ಅಚುಂಬ ಮಗ್ನಿ ಹೈಬಿದಿ ಲಂಬಿದ ಚಲಿಬ ಇಚಮ್ ಚಮ್ನ ಅಖೋಯ್ದಿ ಖೋಂಗ್ನ ಚಸವನಿ ನತ್ರ ಅದುಗ ಗಾಡಿ ಸಿನ ಖಂಗೌದನ ಯಾಂಗ್ನ ಥೌಗಲ ಅಗದಿ ಸೇಲಿ ಚಾರಿಬ ಫಿರೋಂದ ಸುಲ್ವನಿ ಮಗ್ ಚೋಂಗ್ದನ ಅಮಾಂಗ್ ಹೈಬದು ಓಯ್ಗ ಕದೌರಿಬನಿ. ತಾಕಚೇರಿ ಅದೊಂದು ವಾಫಂ ತಂಬಿರಂಬಗೆ ದೊರೆತ.

ಮಥಂಗ್ ಧಮ್ ಕ್ಲೌಬಿರಸಿ ಸಾಫಬಿ ಫಿಲ್ಮ್ ಅಸಿದಗಿ ಅಹೈಬಂ ಶ್ಯಾಮ್ ಸಿಂಗ್ ಅಮದಿ ಅರಾಂಬಂ ಜಮುನಾ ಅನಿ ಯಪುನ್ಬ ಖೊಂಚಲ್ದ ಕೊನ್ಸಬ ಇಬೋ ಚೌನ ಸೇರೆಂಬ ಲೊಯ್ನನ ಅರಿಬಂ ಶ್ಯಾಮ್ ಶರ್ಮನ ಸೇನಾಂಬ ಇಸೈ.

0: ꯁꯟꯗꯣꯛꯆꯔꯤꯕ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔꯒꯤ ꯃꯈꯥꯗ ꯄꯨꯊꯣꯛꯆꯕꯅꯤ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯏꯁꯀꯤ ꯌꯨꯇ꯭ꯌꯨꯕ ꯆꯦꯅꯦꯜꯗꯁꯨ ꯇꯥꯕ ꯐꯪꯕꯤꯒꯅꯤ ꯉꯁꯤꯒꯤ ꯀ꯭ꯂꯥꯁ ꯊ꯭ꯔꯤꯒꯤ ꯍꯤꯟꯗꯤ ꯁꯕꯖꯦꯛꯀꯤ ꯇꯥꯡꯀꯛ ꯑꯁꯤꯒ ꯃꯔꯤ ꯂꯩꯅꯕ ꯋꯥꯍꯪ ꯍꯪꯖꯔꯤ ꯋꯥꯍꯪꯗꯤ ꯃꯍꯤꯂꯥ ꯍꯥꯏꯔꯒ ꯀꯔꯝꯕ ꯅꯨꯄꯤꯕꯨ ꯈꯪꯅꯕꯒꯦ ꯋꯥꯍꯪ ꯑꯃꯨꯛꯇꯪꯒ ꯍꯟꯅ ꯅꯤꯡꯁꯤꯡꯖꯔꯤ ꯃꯍꯤꯂꯥ ꯍꯥꯏꯔꯒ ꯀꯔꯝꯕ ꯅꯨꯄꯤꯕꯨ ꯈꯪꯅꯕꯒꯦ ꯑꯆꯨꯝꯕ ꯄꯥꯎꯈꯨꯝ ꯄꯤꯕꯤꯔꯛꯄꯁꯤꯡꯒꯤ ꯃꯅꯨꯡꯗꯒꯤ ꯂꯣꯇꯔꯤ ꯇꯧꯔꯒ ꯈꯟꯒꯠꯂꯕ ꯃꯍꯩꯔꯣꯏꯁꯤꯡꯗ ꯑꯍꯥꯟꯕ ꯃꯅꯥ ꯑꯣꯏꯅ ꯂꯨꯄꯥ 5,000 ꯑꯅꯤꯁꯨꯕ ꯑꯃꯁꯨꯡ ꯑꯍꯨꯝꯁꯨꯕ ತꯥꯔꯕꯁꯤꯡꯗ ಲುಪಾ 1,000 ಅಮಸುಂಗ್ ಲುಪಾ 2,000 ಪಿಜಗನಿ ಅದೊಮ್ನ ಪಾಖುಂ ಪಿಬಿರಕ್ಪದ ಇಸಾಗಿ ಮಿಂಗ್ ಕ್ಲಾಸ್ ಅಮಸುಂಗ್ ಸ್ಕೂಲ್ ಗಿ ಮಮಿಂಗ್ ಬ್ಯಾಂಕ್ ಅಕೌಂಟ್ ಡಿಟೇಲ್ ಲೋಯ್ನನ ಡಿಸ್ಟ್ರಿಕ್ ಮರಿಕ್ ಚುಮ್ನ ಇಬಿರಗ SMS ಕಿ ಕುಥಾಂಗ್ದ ಪಿಜರಿಬ ನಂಬರ್ 9378120495 ಪಾಖುಂ ಪಿಬಿರಕು ಪಾಖುಂ ಪಿಬಿರಕ್ಪ ಮತಂದ ಎಪಿಸೋಡ್ ನಂಬರ್ ಇಬಿರಕ್ಪ ಕೌಬಿಗನು ಪ್ರೈಜ್ ವಿನರ್ ದಿ ನಸಿದಗಿ ಚೈವಲ್ ಅಮಗಿ ಮತುಂಗ್ದ ಲೌಥೋಕ್ಸಗನಿ ನಸಿಗಿದಿ ಮತಾಂಗಸಿದ ಕೈನಯ ಥಂಗ್ನಿಜರಿ ಪಿನಬಿರಸಿ
1: ꯇꯥꯕꯤꯔꯤ ꯔꯦꯗꯤꯑꯣ ꯀ꯭ꯂꯥꯁ 1492 ꯁꯨꯕ ꯇꯥꯡꯀꯛꯇ ꯀ꯭ꯂꯥꯁ 3ꯒꯤ ꯍꯤꯟꯗꯤꯒꯤ 5 ꯄꯔꯥ ꯌ ꯍꯦ ꯌꯦ ꯍꯦ ꯊꯧꯔꯝ ꯑꯁꯤ ꯗꯤꯄꯥꯔꯠꯃꯦꯟꯠ ꯑꯣꯐ ꯑꯦꯖꯨꯀꯦꯁꯟ ꯑꯦꯁ ꯁꯃꯒ꯭ꯔ ꯁꯤꯛꯁꯥ ꯃꯅꯤꯄꯨꯔ SSM ꯇꯦꯡꯕꯥꯡꯒ ꯂꯣꯏꯅꯅ ꯁꯟꯗꯣꯛꯆꯕ ꯊꯧꯔꯝꯅꯤ
2: ꯄ꯭ꯔꯀꯥꯔ ꯁꯦ ꯄꯤ ꯑꯦꯝ ꯖꯦ ꯒꯔꯤꯕꯣ ꯀꯤ ꯖꯦ ꯕꯟ ꯒꯈꯤ

0: ꯍꯥꯏꯕꯗꯒꯤ ꯅꯤꯃꯥꯏ ꯋꯥꯈꯜ ꯍꯣꯡꯂꯦ, ꯁꯩꯔꯦꯡ ꯏꯔꯛꯄꯗꯒꯤ ꯅꯤꯃꯥꯏ ꯍꯥꯏꯕ ꯃꯤꯡ ꯑꯁꯤ ꯔꯇꯟ ꯀꯨꯃꯥꯔ ꯍꯥꯏꯅ ꯑꯣꯟꯕꯍꯧꯔꯛꯏ, ꯑꯅꯧꯕ ꯃꯔꯨꯞ ꯃꯄꯥꯡ ꯇꯤꯟꯅꯕ ꯍꯦꯟꯒꯠꯂꯛꯏ, ꯑꯏꯕꯕꯨ ꯄꯥꯝꯖꯕ ꯁꯩꯔꯦꯡꯕꯨ ꯅꯨꯡꯁꯤꯖꯕꯅ ꯋꯥꯈꯜ ꯃꯥꯟꯅꯕ ꯃꯤꯑꯣꯏꯁꯤꯡꯒ ꯄꯨꯟꯁꯤꯟꯅꯕ ꯍꯧꯔꯛꯈꯤ꯫
1: ꯔꯇꯟ ꯊꯤꯌꯥꯝꯒꯤ ꯈꯣꯔꯤꯔꯣꯜꯒꯤ ꯈꯣꯡꯆꯠ ꯑꯁꯤ ꯁꯔꯨꯛ ꯑꯍꯨꯝ ꯊꯣꯛꯅ ꯊꯦꯡꯅꯩꯤ ꯑꯍꯥꯟꯕ 1990 ꯄꯔꯤꯡꯗꯒꯤ ꯀꯨꯝꯁꯤꯡ 1990 ꯄꯔꯤꯡ ꯑꯁꯤ ꯐꯥꯎꯕ ꯑꯃ, ꯑꯅꯤꯁꯨꯕ ꯀꯨꯝꯁꯤꯡ 1990 1940 ꯄꯔꯤꯡ ꯐꯥꯎꯕ ꯑꯃ, ꯑꯗꯨꯒ ꯑꯍꯨꯝꯁꯨꯕ ꯑꯁꯤꯅ 1940 2020 ꯐꯥꯎꯕꯅꯤ꯫ ꯑꯍꯥꯟꯕ ꯇꯥꯡꯀꯛꯀꯤ ꯈꯣꯔꯤꯔꯣꯜ ꯑꯁꯤꯃꯗꯤ ꯌꯥꯝꯅ ꯔꯣꯃꯥꯟꯇꯤꯛ ꯑꯣꯏꯕ ꯃꯇꯝꯒꯤ ꯈꯨꯏ ꯈꯨꯐꯣꯡꯗꯣꯛꯇ ꯐꯣꯡꯗꯣꯛꯈꯤꯤ ꯅꯍꯥ ꯑꯣꯏꯔꯤꯉꯩꯒꯤ ꯃꯇꯝꯗ ꯏꯈꯤꯕ ꯑꯣꯏꯕꯅ ꯑꯌꯥꯝꯕ ꯅꯨꯡꯁꯤ ꯅꯨꯡꯑꯣꯜꯒ ꯃꯔꯤ ꯂꯩꯅꯈꯤꯤ ꯆꯩꯆꯠ ꯀꯨꯝꯁꯤꯡ 1990 ꯄꯔꯤꯡꯗꯒꯤꯅ 1990 ꯐꯥꯎꯕꯒꯤ ꯃꯅꯨꯡꯗ ꯂꯥꯏꯔꯤꯛ ꯃꯉꯥ, ꯂꯣꯟꯅ ꯍꯥꯏꯒꯦ ꯇꯨꯃꯤꯟꯅ ꯇꯥꯎ, ꯐꯅꯦꯛ ꯈꯣꯏꯗꯣꯝ ꯁꯦꯠꯂꯤꯉꯩ, ꯇꯥꯃꯣꯒꯤ ꯄꯥꯎꯖꯦꯜ ꯃꯦꯝꯕꯒꯤ ꯄꯥꯎꯈꯨꯝ, ꯎꯟꯁꯥꯗ ꯅꯨꯡꯁꯤꯕ ꯑꯃꯗꯤ ꯁ꯭ꯔꯤꯃꯇꯤ ꯏꯆꯦꯕꯦꯃ ꯃꯊꯪ ꯃꯊꯪ ꯐꯣꯡꯈꯤ꯫ ꯉꯜꯂꯤꯉꯩꯗ ꯂꯥꯏꯔꯤꯛ ꯃꯉꯥ ꯐꯣꯡꯗꯨꯅ ꯃꯅꯤꯄꯨꯔꯤ ꯈꯣꯔꯤꯔꯣꯜꯗ ꯁꯥꯐꯣꯡꯂꯛꯈ꯭ꯔꯕꯁꯨ ꯑꯌꯥꯝꯕꯅ ꯃꯍꯥꯛꯄꯨ ꯑꯏꯕꯅꯤ ꯍꯥꯏꯅ ꯈꯪꯕꯤꯈꯤꯗꯦ, ꯃꯍꯥꯛꯀꯤ ꯂꯥꯏꯔꯤꯛꯁꯤꯡ ꯄꯥꯗꯨꯅ ꯅꯩꯅꯈꯤꯗꯦ꯫ ꯂꯝꯗꯝ ꯑꯁꯤꯒꯤ ꯍꯔꯥꯎ ꯀꯨꯝꯍꯩꯁꯤꯡ ꯂꯥꯏ ꯍꯔꯥꯎꯕ, ꯂꯤꯀꯣꯟ ꯁꯥꯟꯅꯕ, ꯖꯒꯣꯏ ꯔꯥꯁ, ꯄꯥꯁ ꯈꯦꯂꯥ, ꯀꯥꯡꯒꯤ ꯖꯌꯗꯦꯕ ꯏꯁꯩ, ꯅꯤꯡꯉꯣꯜ ꯄꯥꯂꯤ, ꯍꯔꯤ ꯎꯊꯥꯟ, ꯃꯦꯔꯥ ꯋꯥꯌꯨꯡꯕ, ꯇ꯭ꯔꯤꯅꯥꯠ, ꯕꯥꯁꯣꯛ ꯏꯁꯩ, ꯄꯦꯅꯥ ꯏꯁꯩ, ꯈꯣꯡꯖꯣꯝ ꯄꯔꯕ ꯏꯁꯩ, ꯁꯨꯃꯥꯡ ꯂꯤꯂꯥ, ꯗ꯭ꯔꯃꯥꯁꯤꯡ ꯃꯥꯌꯣꯛꯅꯔꯛꯈꯤꯕꯅ ꯅꯍꯥ ꯑꯣꯏꯅ ꯐꯥꯎꯔꯛꯈꯤꯕ ꯋꯥꯈꯜꯒꯤ ꯏꯊꯛ ꯏꯄꯣꯝꯁꯤꯡꯗꯤ ꯈꯣꯔꯤꯔꯣꯜꯒꯤ ꯆꯦꯅꯥꯁꯤꯡꯗ ꯃꯃꯤ ꯇꯥꯈꯤ꯫ ꯑꯍꯥꯟꯕ ꯇꯥꯡꯀꯛꯀꯤ ꯃꯇꯝ ꯑꯁꯤ ꯁꯩꯔꯦꯡꯗ ꯍꯦꯟꯅ ꯅꯝꯅ ꯏꯊꯛ ꯏꯄꯣꯝ ꯀꯥꯈꯤ, ꯔꯣꯃꯥꯟꯇꯤꯛ ꯅꯣꯕꯦꯜꯁꯨ ꯏꯈꯤ꯫ ꯏꯆꯦꯕꯦꯃ ꯅꯣꯕꯦꯜ ꯑꯁꯤꯅ ꯔꯇꯟ ꯀꯨꯃꯥꯔꯒꯤ ꯇꯨꯡꯒꯤ ꯄꯨꯟꯁꯤꯗ ꯑꯅꯧꯕ ꯃꯁꯛ ꯑꯃ ꯑꯣꯏꯍꯟꯕ ꯍꯧꯈꯤ꯫
0: ꯏꯆꯦꯕꯦꯃ ꯍꯧꯖꯤꯛ ꯗꯤꯁꯦꯝꯕꯔ ꯊꯥꯅꯤ, ꯑꯩꯒꯤ ꯀꯂꯝ ꯑꯁꯤ ꯄꯥꯏꯅꯕꯒꯤꯗꯃꯛ ꯑꯊꯥꯕ ꯐꯤ ꯃꯅꯨꯡꯗꯒꯤ ꯈꯨꯠ ꯇꯤꯡꯊꯣꯛꯄꯗ ꯊꯣꯡꯅꯥꯎꯗꯒꯤ ꯐꯥꯎꯖꯜꯂꯛꯄ ꯏꯪꯂꯕ ꯅꯨꯡꯁꯤꯠꯅ ꯍꯛꯆꯥꯡ ꯑꯁꯤ ꯊꯛ ꯊꯛ ꯅꯤꯛꯍꯜꯂꯤ꯫ ꯊꯥꯕꯜ ꯑꯁꯤꯁꯨ ꯍꯥꯏꯅꯤꯡꯉꯥꯏ ꯂꯩꯇꯅ ꯐꯖꯔꯦ, ꯃꯔꯝꯗꯤ ꯄꯨꯔꯅꯤꯃꯥ ꯍꯌꯦꯡ ꯍꯛꯆꯤꯠꯇ ꯉꯥꯏꯔꯝꯂꯒꯅꯤ꯫ ꯌꯥꯝꯅ ꯋꯥꯕ, ꯈꯥꯡꯕ ꯉꯝꯗ꯭ꯔꯕ ꯃꯩꯆꯥꯛ ꯑꯃꯗꯤ ꯄꯣꯠꯂꯨꯝ ꯀꯌꯥꯒꯤ ꯁꯥꯈꯤ ꯑꯣꯏꯗꯨꯅ ꯉꯁꯤ ꯑꯩꯅ ꯅꯪꯒꯤꯗꯃꯛ ꯋꯥꯍꯩ ꯃꯌꯥꯝ ꯌꯥꯟꯁꯤꯟꯅꯔꯕ ꯂꯥꯏꯔꯤꯛ ꯃꯌꯦꯛꯁꯤꯡ ꯑꯁꯤ ꯏꯕꯅꯤ꯫ ꯑꯩꯅ ꯐꯤꯔꯨꯞ ꯈꯨꯝꯖꯤꯟꯗꯨꯅ ꯊꯝꯈ꯭ꯔꯕ ꯄꯨꯟꯁꯤꯒꯤ ꯑꯔꯣꯟꯕ ꯑꯃꯗꯤ ꯄ꯭ꯔꯤꯊꯤꯕꯤꯒꯤ ꯈꯣꯡꯆꯠꯀ ꯂꯣꯏꯅꯅ ꯆꯠꯃꯤꯟꯅꯔꯤꯕ ꯄꯨꯟꯁꯤꯕꯨ ꯀꯅꯥꯃꯠꯇꯅ ꯃꯁꯛ ꯈꯪꯂꯛꯇ꯭ꯔꯤ, ꯈꯪꯕꯁꯨ ꯉꯝꯂꯣꯏ꯫ ꯀꯔꯤꯒꯨꯝꯕ ꯈꯪꯒꯦ ꯍꯥꯏꯅ ꯍꯣꯠꯅꯔꯕꯁꯨ ꯃꯍꯥꯛ ꯑꯗꯨ ꯋꯥꯖꯒꯦ ꯂꯥꯛꯂꯕꯅꯤ ꯍꯥꯏꯕꯁꯤ ꯅꯠꯇꯅ ꯑꯩꯒꯤ ꯀꯔꯤꯁꯨ ꯍꯥꯏꯅꯤꯡꯉꯥꯏ ꯂꯩꯇꯦ, ꯃꯔꯝꯗꯤ ꯃꯇꯝ ꯀꯨꯏꯅ ꯇꯤꯟꯅꯔꯛꯂꯕ ꯅꯍꯥꯛꯅ ꯐꯥꯎꯕ ꯑꯩꯒꯤ ꯄꯨꯟꯁꯤꯕꯨ ꯃꯄꯥꯟꯒꯤ ꯃꯤꯠꯌꯦꯡꯗꯒꯤ ꯌꯦꯡꯂꯝꯕ ꯅꯠꯇꯅ ꯅꯣꯡꯃꯇ ꯀꯨꯞꯅ ꯊꯤꯖꯤꯟꯕꯤꯈꯤꯗꯦ, ꯑꯪ ꯊꯤꯖꯤꯜꯂꯝꯗꯕꯁꯨ ꯐꯩ, ꯃꯗꯨꯅ ꯌꯥꯝꯅ ꯍꯦꯟꯅ ꯐꯩ ꯏꯆꯦꯕꯦꯃ꯫ ꯀꯔꯤꯒꯨꯝꯕ ꯈꯣꯡꯀꯥꯞ ꯁꯣꯏꯕꯗꯒꯤ ꯅꯠꯇ꯭ꯔꯒ ꯋꯥꯈꯜ ꯂꯥꯟꯕꯗꯒꯤ ꯅꯍꯥꯛꯅ ꯑꯩꯒꯤ ꯐꯤꯔꯨꯞ ꯍꯥꯡꯗꯣꯛꯂꯝꯂꯕꯣꯏꯗꯤ ꯃꯄꯥꯟꯗ ꯁꯦꯝ ꯁꯥꯗꯨꯅ ꯁꯃꯥꯖꯒ ꯈꯣꯡꯊꯥꯡ ꯃꯥꯟꯅꯅ ꯊꯥꯡꯕ ꯉꯝꯅꯕ ꯍꯣꯠꯅꯔꯤꯕ ꯂꯥꯏꯕꯛ ꯊꯤꯕ ꯑꯩꯕꯨ ꯎꯔꯝꯒꯅꯤ꯫ ꯑꯩꯅ ꯈꯜꯂꯤ ꯁꯪꯁꯥꯔ ꯑꯁꯤ ꯅꯍꯥꯛꯅ ꯐꯖꯍꯟꯕꯅꯤ, ꯅꯍꯥꯛ ꯂꯩꯔꯝꯗ꯭ꯔꯒꯗꯤ ꯕꯁꯟꯇꯁꯨ ꯂꯩꯔꯝꯒꯅꯤ ꯊꯥꯖꯗꯦ, ꯕꯁꯟꯇ ꯔꯤꯇꯨ ꯂꯩꯇ꯭ꯔꯕꯗꯤ ꯁꯤꯡꯌꯦꯜ ꯀꯌꯥꯁꯨ ꯁꯥꯅꯤꯡ ꯁꯥꯅꯤꯡꯕ ꯁꯥꯠꯄ ꯐꯪꯗꯅ ꯇꯣꯛꯂꯝꯒꯅꯤ, ꯑꯗꯨ ꯑꯣꯏꯔꯕꯗꯤ ꯈꯟꯗꯨꯅ ꯌꯦꯡꯉꯨ ꯄ꯭ꯔꯤꯊꯤꯕꯤ ꯑꯁꯤ ꯀꯌꯥꯗ ꯃꯁꯛ ꯊꯤꯖꯤꯜꯂꯝꯒꯗꯕ, ꯑꯃꯔꯣꯝꯗ ꯑꯃꯨꯛ ꯍꯥꯏꯔꯕꯗꯤ ꯅꯍꯥꯛꯄꯨ ꯉꯁꯤ ꯑꯃꯨꯛ ꯍꯟꯅ ꯅꯍꯧꯅꯅ ꯅꯤꯡꯁꯤꯡꯕꯒꯤ ꯀꯥꯟꯅꯕ ꯂꯩꯇꯦ, ꯀꯥꯎꯊꯣꯛꯈ꯭ꯔꯕ ꯃꯤꯇꯕꯨ ꯃꯇꯝ ꯅꯤꯡꯁꯤꯡꯅꯕꯅꯤ, ꯅꯍꯥꯛꯇꯤ ꯍꯧꯖꯤꯛꯁꯨ ꯑꯩꯒꯤ ꯐꯣꯡ ꯐꯣꯡ ꯁꯥꯅ ꯆꯦꯜꯂꯤꯕ ꯏꯒꯤ ꯁꯤꯡꯂꯤꯗ ꯑꯃꯗꯤ ꯍꯛꯆꯥꯡꯒꯤ ꯇꯨꯈꯣꯡ ꯈꯨꯗꯤꯡꯃꯛꯇ ꯂꯦꯡꯗꯅ ꯂꯩꯔꯤ, ꯊꯦꯡꯂꯕ ꯃꯤꯆꯤꯛ ꯃꯤꯔꯥꯎ ꯈꯣꯜ ꯇꯥꯈꯤꯗ꯭ꯔꯕ ꯑꯍꯤꯡ ꯑꯁꯤꯗ ꯊꯥꯅ ꯃꯥꯒꯤ ꯈꯣꯡꯆꯠ ꯂꯣꯏꯁꯤꯜꯂꯛꯄꯗ ꯑꯩꯅ ꯀꯔꯤ ꯅꯤꯡꯁꯤꯡꯂꯤ ꯈꯪꯕ꯭ꯔ ꯏꯆꯦꯕꯦꯃ? ꯑꯩꯅ ꯅꯤꯡꯁꯤꯡꯂꯤ ꯇꯦꯅꯤꯁꯟꯒꯤ ꯀꯕꯤꯇꯥ, ꯇꯥꯏꯝ ꯃꯥꯔꯆꯦꯁ ꯑꯣꯟ ꯕꯠ ꯃꯦꯃꯣꯔꯤ ꯁ꯭ꯇꯦꯁ, ꯇꯣꯔꯆꯔꯤꯡ ꯁꯥꯏꯂꯦꯟꯠꯂꯤ ꯗ ꯔꯦꯁ ꯑꯣꯐ ꯑꯋꯔ ꯗꯦꯁ।
1: ರತನ್ ಕುಮಾರ್ಗೆ ನಹಾ ಒಯ್ರಿಂಗೈಗಿ ತಾಂಕಕ್ ಅಸಿದಿ ಮಪುಂಗ್ ಫಾನ ಸಾಹಿತ್ಯ ಅಮದಿ ಕಲಾ ಸಂಸ್ಕೃತಿದ ಚಂಗ್ಸಿನ್ಬ ಹೌಕ್ರೆ. ಖುನಾಯಸಿಗಿ ಪುನ್ಸಿರೋಲ್ದ ಮಖಲ್ ಮಖಾ ಕಯಾಗಿ ಹರಾವ್ ಕುಮೈ ಇಥಕ್ ಇರಾಂಗ್ ಲೈನಿಂಗ್ ಲೈಸೋಲ್ ಲೈಂಗಾಕ್ಲೋನ್ ಲೈತ ಲಾಯ್ರ ಅವಾ ಸಕ್ಲೋನ್ ಕಯಾಗಿ ಯಾನ್ಸಿನ್ನಬ ಖುನಾಯ್ಗಿ ಮಸಕ್ ಅಮ ಲೈಕಿ. ಯಾನ್ಸಿನ್ನಬ ಪುನ್ಸಿ ಮಹಿಂಗ್ ಅದುಗಿ ಮರಕ್ತ ಯಾವೋನರಗ ಚಟ್ಮಿನ್ನರಕ್ಕಿ. ಮತಂ ಮಸಿದದಿ ತಿನ್ನಬ ಮರುಪ್ ಮಪಾಂಗ್ ಮಸಿಂಗ್ ಹೇನ ಯಾಮ್ಖತ್ಪ ಹೌರಕ್ಕಿ ಲೈಕಾಯ್ ಲಾನ್ನ ತಿನ್ನಕಿ. ಥಾಂಗ್ಮೈಬನ್ ಮೈಕೈ ಅಸಿ ಖ್ವಾಯ್ದಿಗಿ ಖೊಯ್ದಾಕಿಬ ಮಫಂ ಓಯ್ಕಿ. ಥಾಂಗ್ಮೈಬನ್ ಮೈಕೈದ ಖೋಂಗ್ ಥಂಗ್ಸಿನ್ಬ ಹೌರಕ್ಕಿಬದಗಿ ಇಸೈ ಅಮದಿ ಲೀಲಾ ದ್ರಮಾಗಿ ಲಂದ ಹೇನ ಚಂಗ್ಸಿನ್ಬ ಮತಂ ಅಮಸು ಓಯ್ಕಿ. ಮತಂ ಅಸಿ ಫಾವ್ಬಸಿ ಕುಮ್ಸಿಂಗ್ ಲಿಸಿಂಗ್ ಅಮ ಚಮಾಪನ್ ಹುಂಪು ತರ ಹುಂದೋಯ್ ಫಾವ್ಬಗಿ ಮತಂನಿ. ಗುರುಮಯುಂ ರೋಬಿಂದ್ರ ಶರ್ಮಾ ಅಹಿಬಂ ಬುಧಚಂದ್ರ ಅಮದಿ ಅರಿಬಂ ಶ್ಯಾಮ್ ಶರ್ಮಾ ಖಂಗ್ನರಕ್ಕಿ. ಇಸೈ ನೋಂಗ್ಮಾಯ್ಗಿ ಕಾಂಗ್ಲೂಪ್ ರೂಪ್ ರಾಗಗ ನಗ್ನಬ ಮರಿ ಹೆಂಗಲಕ್ಕಿ. ರೂಪ್ ರಾಗನ ಅನೌಬ ಇಸೈ ಕಯ ಥವಾಯ್ ಹಾಪ್ತುನ ಪುಥೋಕ್ಲಕ್ಪದ ರತನ್ ಕುಮಾರ್ನ ಈಖಿಬ ಇಸೈ ಅಹಿಬಂ ಬುಧಚಂದ್ರನ ಸೈಪಾಂದುನ ಮಸಾಮಕ್ನ ರೂಪ್ ರಾಗಗಿದಮಕ್ ಸಕ್ಕಿ.
0: ಚಿಕ್ನ ಕೊಮ್ಲೇನ್ ತುಂಕುನ್ ತಾನ್ ಕ್ರಸಿ ಕದಾಯ್ ತೈವಂಗ್ ಲೈಕೋನ್ ಕೋಯ್ನ ಸನಖಿಸಿ ಕದಾಯ್ ನುಂಗನಿಗಿ ಮರಕ್ತ ಹಾನಿ ಐಗಿ ಪುನ್ಸಿ ಸಂಬಾನಬ ಅತಿಯಾದ ಕೋಯ್ನ ಚತ್ತುನ ಥೀವದ ಐಗಿ ನಿ ಹಾಯ್ಬ ಥವಾನ್ ಮಿಚಾಕ್ ಅಮತ್ತ ಊಖಿದೆ ನುಂಗ್ ಅನಿಗಿ ಮರಕ್ತ ಹಾನಿ ಐಗಿ ಪುನ್ಸಿ.